ಚಂದಕ್ಕೇ ಗುರ ನಿಸ್ತಾರ ಪಿಖಾ ಟೋಡಾ ಪಟ ದೋಯೇ ತಾರೂ ಸೂದ ಮಹಲ ತಿಸ ಪಾರಾ ಗೋರಮುಖ ರಾಮು ಕೋಹಲೀ ನಾಲ ನಿಹಾಲೂ ಸೇವಕ ಸಾರಾ ಛಜೂ ಬಲಾ ಜಾಣಿಯੇ ಮಾಈ ದಿತ್ತಾ ಸಾಧ ವಿಚಾರಾ ತುಲಸಾ ವಹುರಾ ಭಗತ ಹೈ ದಾಮೋದರ ಆಕುಲ ಬಲಿಹಾರಾ ಪಾನಾ ಆವಲ ವಿಗಹ ಮಲ ಬುದ್ಧು ಛಿಂಬಾ ಗುರುದರಬಾರಾ

ಸಮಸ್ತಂಗ ಸ್ನಾನ ನಮೋ ಮಂತ್ರ ಮಂತ್ರಂಗ ನಮೋ ಜಂತ್ರ ಜಂತ್ರಂಗ ನಮೋ ಇಷ್ಟ ಇಷ್ಟೇ ನಮೋ ತಂತ್ರ ತಂತ್ರಂಗ ನಮೋ ಸದಾ ಸಚಿದಾನಂದ ಸರ್ವಂ ಪರಣಾಸಿ ಅನುಪೇಯ ರೂಪೇ ಸಮಸ್ತುಲ್ ನಿವಾಸಿ ಸದಾ ಸಿದ್ಧದಾ ಬುಧದಾ ಬೃತಕರ್ತಾ ಅದೋ ಉರ್ಧ ಅರ್ಧಂ ಅಗಂ ಓಗ ಹರ್ತಾ ಪರಮ ಪರಮ ಪರಮೇಶ್ವರಂ ಪ್ರೋಚಿಪಾಲಂ.